ಓಂ ಭೂರ್ವಸ್ಮಃ ಶ್ರೀ ಸವಿತ್ರೇ ಭಾಸ್ಕರಾಯ ನಮಃ ಸೂರ್ಯನಾರಾಯಣ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಶ್ರೀರಾಮಚಂದ್ರ ಪರಿವಾರ ಧ್ಯಾನಂ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರಾಂದರೋ ನಿಲಿಪ್ಯತೆ ಪಾಪೈರ್ ಭುಕ್ತಿ ಮುಕ್ತಿಂ ಚ ವಿಂದತಿ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾ ನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೇ ಓಂ ಭೂರ್ವಸ್ವಃ ಶ್ರೀರಾಮಚಂದ್ರ ಪರಿವಾರ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಪುಷ್ಪಂ ಸಮರ್ಪಯಾಮಿ ಗುರುಸ್ಮರಣಂ ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಃ ಸುರುಚೋಬ್ಬೇನ ಆವಹ ಸಬುಜ್ಞಾ ಉಪಮಾಸ್ಕಪಿಷ್ಟಾಃ ಸತಶ್ಚಜೋನಿಮ ಸತಶ್ಚಭಿವಃ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಓಂ ಪೂರ್ವಸ್ಮಃ ಶ್ರೀ ಸದ್ಗುರು ದೇವತಾಭ್ಯೋ ನಮಃ ವಿಶ್ವಗುರುವೇ ನಮಃ ಸರ್ವೋಪಚಾರಾರ್ಥೇ ಕಂದಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ ಗಣಪತಿ ಶಿವ ಪರಿವಾರ ಧ್ಯಾನಂ ಹರಿಹಿ ಓಂ ಮಾಂ ಗಣಾನಾಂತ್ವಾ ಗಣಪತಿ ಗುಂ ಹವಾಮಹೇ ಪ್ರಿಯಾಣಾಂತ್ವಾ ಪರಿಗಪತಿ ಗುಂ ಹವಾಮಹೇ ನಿಧೀನಾಂತ್ವಾ ನಿಧಿಪತಿ ಗುಂ ಹವಾಮಹೇ ಬಸೋಮ ಅಹಂ ಜಾನಕೃತ ಮಾತ್ಮದಾಸ್ಪದಂ ಓಂ ಭೂರ್ವ ಬಸ್ವ ಸಿದ್ಧಿ ಬುದ್ಧಿ ಸಿದ್ಧ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ಸರ್ವೋಪಚಾರಾರ್ಥೇ ಕಂದಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಪುನಃ ಹಸ್ತೇ ಪುಷ್ಪಾಣಿ ಗೃಹೀತ್ವಾ ಅಂಬಿಕಾ ಧ್ಯಾನಂ ಅಂಬೆ ಅಂಬಿಕೆಂಬಾಲಿಕೆ ನಮಾನಯತಿ ಕಶನ ಸಾಧುಷ್ಪಕಃ ಸುಭದ್ರಿಗಾಂಗಾಂಬೀಲ್ವಾಸಿ ಓಂ ಪೂರ್ವಸ್ಮಃ ಪಾರ್ವತಿದೇವ್ಯೈ ನಮಃ ಅಂಬಿಕಾಯ ನಮಃ ಸರ್ವೋಪಚಾರಾರ್ಥೇ ಧ್ಯಾನಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಜತಗ್ರಂಥಃ ಪ್ರಥಮಂಜಾಯಮಾನ್ ಉದಯನ್ ಸಮುದ್ರಾದುತ ವಾ ಪುರೀಗಾತ ಶಯನಸ್ಯ ವಕ್ಷಾರಣಸ್ಯ ಬಾಹುಪಸ್ಥಿತಿಂ ಮಹಿ ಜಾತಂತೈರಪನ್ನ ಓಂ ಪೂರ್ವಸ್ಮಃ ಸ್ಕಂದಾಯ ನಮಃ ಓಂ ಪೂರ್ವಸ್ಮಃ ಕಾರ್ತಿಮುಖ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಧ್ಯಾನಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಪುನಃ ಹಸ್ತೇ ಅಕ್ಷತಾನಿ ಪುಷ್ಪಾಣಿ ಗೃಹೀತ್ವಾ ಓಂ ಮಾ ನಮೋಸ್ತು ಸರ್ಪೇಭ್ಯೋ ಜಯ ಕೇಚ ಪೃಥಿವೀ ಮನೋ ಜಯ ಗಂಧರ್ಕ್ಷೇ ಜಯ ದಿವಿದೇಭ್ಯಃ ಸರ್ಪೇಭ್ಯೋ ನಮಃ ಓಂ ಪೂರ್ವಸ್ಮಃ ನಾಗರಾಜಾಯ ನಮಃ ಸರ್ಪಾಯ ನಮಃ ಸರ್ವೋಪಚಾರಾರ್ಥೇ ಧ್ಯಾನಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಆಶು ಶಿಶಾನೋ ಭೃಗಭುವನ ಭೀಮೋ ಗನಾಗನಃ ಅಕ್ಷೋ ಬಣಶರಿ ಗಣೀನಾಂಬ ಸಂಗ್ರಂದನೋ ನಿಮಿಕ ಏಕವೀರಃ ಶತಗೋಸೇನ ಅಜಯತ್ಸಾಗಮಿಂದ್ರಃ ಓಂ ಪೂರ್ವಸ್ಮಃ ನಂದೀಶ್ವರಾಯ ನಮಃ ಸರ್ವೋಪಚಾರಾರ್ಥೇ ಧ್ಯಾನಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಹರಿ ಓಂ ಮಾ ನಮಃ ಶಂಭವಾಯ ಚ ಮಯೋಭವಾಯ ಚ ನಮಃ ಶಂಕರಾಯ ಚ ಮಹೇಶ್ವರಾಯ ಚ ನಮಃ ಶಿವಾಯ ಶಿವತರಾಯ ಚ ಓಂ ತ್ರ್ಯಂಬಕಂಜಾಮಹೇ ಸುಗಂಧಿ ಮುಷ್ಟಿವರ್ಧನಂ ವಾರ್ಪಾರ್ಕಮಿವಿಂದನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ ಓಂ ಭೂರ್ಭತ್ಮಃ ಸ್ಫಟಿಕ ಮಹೇಶ್ವರ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಧ್ಯಾನಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಸ್ನಾನಂ ಕುರ್ಯಾತ್ ಓಂ ಪಾದಯೋ ಪಾದ್ಯಂ ಸ್ರವ್ಯಾಮಿ ಹಸ್ತಯೋರ್ಘ್ಯಂ ಸ್ರವ್ಯಾಮಿ ಮುಖೇ ಆಚಮನ್ಯಂ ಸರ್ವಾಂಗೇ ಜಲಸ್ನಾನಂ ಸಮರ್ಪಯಾಮಿ ಪೃಥಕ್ ಪೃಥಕ್ ಪಯಾದಿ ಸ್ನಾನಂ ಪಯ ಸ್ನಾನಂ ಓಂ ಮಾ ಪಯಃ ಪೃಥ್ವಿಯಾಂ ಪಯ ಓಕದೀ ಕುಪಯೋ ಓಂ ಮಾ ಪಯಃ ಪೃಥ್ವಿಯಾಂಬಯ ಓಖದೀ ಕುಪಯೋ ದಿವ್ಯಂತರಿಕ್ಷೇ ಪಯೋದಾಹ ಬಯಸ್ಪತಿಃ ಪ್ರದಿಶಃ ತಂತು ಮಜ್ಗಂ ಪಯಸಸ್ತು ಸಮದ್ಭೂತಂ ಮಧುರಾಮ್ಲಂ ಶಿಶಿಪ್ರಭಂ ನದ್ಯಾನಿತಂ ಮಯಾದೇವ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ಪಯ ಸ್ನಾನಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಗ್ರೇ ದಧಿ ಸ್ನಾನಂ ಹರಿಹಿ ಓಂ ಮಾ ದಧಿಕರಾಬ್ಣೋ ಅಕಾರಿಕಂಜಶ್ನೋರಶ್ವಸ್ಗಿಬ್ಬಾಜಿನಃ ಸುರಭಿನೋ ಮುಖ ಕರತ್ಪ್ರಣ ಆಯೋ ಗುಖಿತಾರಿಕತ